ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ ಬರೆ